ಮಾಧ್ಯಮಾಧಿಪತ್ಯಮಯಂ ಸಮಂತ ಪರಿಹಾಯೈ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾನ್ ತದಾಪರಾರ್ಧಾತ್ ಪೃಥಿವ್ಯೈ ಸಮುದ್ರ ಪರ್ಯಂತಾಯ ಏಕರಾಟಿತಿ ತದಪ್ಯೇಷ ಶ್ಲೋಕೋ ಭಿಗೀತೋ ಮರುತಃ ಪರಿವೇಷ್ಟಾರೋ ಮರುತ್ತಸ್ಯಾವಸಂಗೃಹೇ ಆವಿಕ್ಷಿತಸ್ಯ ಕಾಮಪ್ರೇರ್ ವಿಶ್ವೇ ದೇವಾ ಸಭಾಸದೈತಿ ಓಂ ವಿಶ್ವತಶ್ಚಕ್ಷು.